ಆಲಿಗಂ ಅಬಾಕು ವಜೋನಂ ನರೋ ದಾಸಿಕು ಅರಂ ಕಿತಯ ಬುಮಯ ಪಿಯತಂಕಯ ಲಾಂಗಯನ ನಮಯ ತನನ್ ಗಾರು ಗೋರ ಬುಲನ್